0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ನಾದಗಂಗೆಯ ನಿತ್ಯ ಪುಷ್ಕರ ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಚ್ಎನ್ ಮೀರಾ ಅವರು ಹಾಡಿರುವ ವಾದಿರಾಜರ ಒಂದು ರಚನೆ ಗಜಮುಖ ವಂದಿಸುವೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಲೆಟ್ ಅಸ್ ಬಿಗಿನ್ ವಿತ್ ಗಜಮುಖ ವಂದಿಸುವೆ, ಅ ಕಾಂಪೋಸಿಷನ್ ಆಫ್ ವಾದಿರಾಜ, ಪ್ರೆಸೆಂಟೆಡ್ ಬೈ ಎಚ್ಎನ್ ಮೀರಾ.

0: ಶಿವಮಂತ್ರ ವೆನಗೆ ಕಾಮಧೇನು ವಯ್ಯ ಅಖಂಡೇಶ್ವರ ಅವರ ರಚನೆ, ಲತಾ ಜಹಗೀರ್ದಾರ್ ಹಾಡಿದ್ದಾರೆ.
1: ಲತಾ ಜಹಗೀರ್ದಾರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಖಂಡೇಶ್ವರ, ಶಿವಮಂತ್ರ ವೆನಗೆ ಕಾಮಧೇನು.

0: ಮೃತ್ಯುಂಜಯ ಶಂಭೋ ಶಂಕರ ಗುರುರಾಮ ವಿಠಲರ ರಚನೆ ಇದು, ನಾಗಮಣಿ ಶ್ರೀನಾಥ್ ಅವರ ದನಿಯಲ್ಲಿದೆ.
1: ಮೃತ್ಯುಂಜಯ ಶಂಭೋ ಶಂಕರ, ಅ ಕಾಂಪೋಸಿಷನ್ ಆಫ್ ಗುರುರಾಮ ವಿಠಲ, ರೆಂಡರ್ಡ್ ಬೈ ನಾಗಮಣಿ ಶ್ರೀನಾಥ್.

0: ಆಂಜನೇಯನೇ ಅಮರ ಹೊಂದಿದ್ದ. ವಾದಿರಾಜರ ರಚನೆ ಕೇಳಿ ಸುಕನ್ಯಾ ಪ್ರಭಾಕರ್ ಹಾಗೂ ರಮೇಶ್ ಕುಲಕರ್ಣಿ ಅವರ ದನಿಯಲ್ಲಿದೆ.
1: ನೌ ಲೆಟ್ ಅಸ್ ಲಿಸನ್ ಟು ಸುಕನ್ಯಾ ಪ್ರಭಾಕರ್ ಅಂಡ್ ರಮೇಶ್ ಕುಲಕರ್ಣಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವಾದಿರಾಜ ಆಂಜನೇಯನೇ ಅಮರ ವಂದಿತಾ.

0: ಸಂಗೀತಾ ಕಟ್ಟಿ ಅವರು ಹಾಡಿರುವ ಚೆನ್ನಬಸವಣ್ಣ ಅವರ ಒಂದು ವಚನ. ಪೃಥ್ವಿಯಂತಹ ಭಕ್ತ.
1: ನೌ ಲಿಸನ್ ಟು ಕಾಂಪೋಸಿಷನ್ ಆಫ್ ಚೆನ್ನಬಸವಣ್ಣ ಸಂಗ್ ಬೈ ಸಂಗೀತಾ ಕಟ್ಟಿ. ಪೃಥ್ವಿಯಂತಹ ಭಕ್ತ.

0: ರಾಮ ರಾಮ ಮುಕುಂದ ಮಾಧವ, ಕೈವಾರ ನಾರಾಯಣಪ್ಪ ಅವರ ರಚನೆ ಕೇಳಿ ಎಸ್ ಶಂಕರ್ ಅವರ ಧ್ವನಿಯಲ್ಲಿದೆ.
1: ನೌ ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕೈವಾರ ನಾರಾಯಣಪ್ಪ, ರಾಮ ರಾಮ ಮುಕುಂದ ಮಾಧವ.

0: ಪುರಂದರದಾಸರ ದೇವರ ನಾಮ. ಮಾನಸಿ ಪ್ರಸಾದ್ ಹಾಡಿದ್ದಾರೆ.
1: ಹನುಮನ ಮತವೇ ಹರಿಯ ಮತವು, ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಪ್ರೆಸೆಂಟೆಡ್ ಬೈ ಮಾನಸಿ ಪ್ರಸಾದ್.

0: ಚಂದನಬಾಲ ಅವರು ಹಾಡಿರುವ ಶ್ರೀರಾಮದಾಸರ ಒಂದು ರಚನೆ, ಬರುವುದೆಲ್ಲವೂ ಬಂದು ತೀರಿ ಹೋಗಲಿ.
1: ನೌ ಚಂದನಬಾಲ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಶ್ರೀರಾಮದಾಸ, ಬರುವುದೆಲ್ಲವೂ ಬಂದು ತೀರಿ ಹೋಗಲಿ.

0: ವೃಂದಗಾನದಲ್ಲಿ ಜಗನ್ನಾಥದಾಸರ ರಚನೆ ಕೇಳಿ ಹರಿಕಥಾ ಶ್ರವಣ ಮಾಡೋ.
1: ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ಹರಿಕಥಾ ಶ್ರವಣ ಮಾಡೋ, ಅ ಕಂಪೋಸಿಷನ್ ಆಫ್ ಜಗನ್ನಾಥದಾಸ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ರಚನೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, in today's devotional program, you just heard various compositions presented by various artists. This program was a contribution of Akashwani Bengaluru. Anytime, Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ
1: ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ ಭವಾನಿ.
2: ನಮಸ್ತೆ ಮೇಡಮ್.
3: ನಮಸ್ತೆ ಅಮ್ಮ. ನಾವು ಶಹನಾರಾಗ ಮಿಶ್ರ ಛಾಪುತಾಳದ ಸ್ವಾತಿ ತಿರುನಾಳ್ರವರ ಕೃತಿಯನ್ನ ಅಭ್ಯಾಸ ಮಾಡುತ್ತಿದ್ದೀವಲ್ವಾ. ಎರಡು ಸಂಗತಿಗಳನ್ನ ಹೋದ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ರಿ. ಎರಡನೇ ಸಂಗತಿ ನಿಮಗೆ ಏನಾದ್ರು ಸಂದೇಹ ಇದೆಯಾ?
2: ಇಲ್ಲ ಮೇಡಮ್.
3: ಒಂದು ಬದಲಾವಣೆ ಗಮನಿಸ್ಕೊಂಡಿದ್ದೀರಾ ನೀವು ಇಲ್ವಾ? ಮೊದಲನೇ ಸಂಗತಿನಲ್ಲಿ ರಘು ಅನ್ನುವಾಗ ನಿರಿ ಸ ನಿ ಸ ಇರುತ್ತೆ, ಎರಡನೇ ಸಂಗತಿ ಬಂದಾಗ ಸ ನಿ ರಿ ಸ ನಿ ಸ ಅಂತ ಇರುತ್ತೆ. ಅದನ್ನು ಗಮನಿಸ್ಕೋಬೇಕು. ಇಲ್ಲಿ ಪ ನಿ ಸ ಪ ದ ಅಂತ ಕೂಡ ಹಾಡ್ಕೋಬೋದು. ಜಯ ಜಯ ಜಯ ಜಯ ಯ ರಘು ಸ ನಿ ರಿ ಸ ನಿ ಸ ರಘು
2: ರಘು
3: ಆಮೇಲೆ ನೀ ಸರಿ
2: ಸರಿ
3: ಇವಾಗ ಮೂರನೇ ಸಂಗತಿ ಹೋಗೋಣ. ಸ್ವರ ಬರ್ಕೋತೀರಾ?
2: ಹಾ ಆಯ್ತು ಮೇಡಮ್.
3: ದ ನೀ ದಮ್ಮ ಪಾದಕ್ ಬದಲು ದ ನೀ ದಮ್ಮ
2: ದ ನೀ ದಾಪಮ್ಮ.
3: ಹೌದು. ದ ನೀ ದಮ್ಮ ಮಗರಿ ಪಮಪ ನೀವು ಬರ್ಕೊಂಬಿಡಿ.
2: ಹಾ ಆಯ್ತು. ಮಗರಿರಿ
3: ಮಗರಿರಿ ಇದೆ ಅಲ್ವಾ, ಅವಾಗ ಅನ್ಬೇಕು ಕೇಳಲಿಕ್ಕೆ ಸ್ವಲ್ಪ ಹಿತ ಜಾಸ್ತಿ ಕೊಡೋದ್ರಿಂದ ಅದನ್ನು ದೀರ್ಘ ಮಾಡ್ಕೊಳ್ಳಿ. ಮಗರಿ ಪಮಪ
2: ಮಗರಿ ಪಮಪ
3: ಜಯ ಜಯ
2: ಜಯ
3: ಜಯ ಬರ್ಕೊಂಡ್ರ

0: ಮಗಮರಿ
1: ದೀರ್ಘ ಇಲ್ಲ, ಮಪ ಮಗಮರಿ ಒನ್ ಇಷ್ಟು ಬನ್ನದು.
0: ಮಗಮರಿ
1: ರಘು ಕರಿ ಸನಿ ಸರಿ ರ

0: மவ மகமரே
1: ரகு
0: ர கரி சாமி சரி ಇಲ್ಲಿ ಬಂದು ಅದನ್ನ ಪುನರಾವರ್ತನೆ ಮಾಡುವಾಗ ಹಾಡ್ಕೊಂಡಿರ್ತೀರಲ್ವಾ, ಆಮೇಲೆ ಮುಂದಿನ ಸಂಕ್ತಿ ನಾಲ್ಕನೇ ಸಂಕ್ತಿ ಬಂದು ಈ ಮೂರನೇ ಸಂಕ್ತಿಗೆ ನಾವು ನಿಹತ ನಿಶಾಚರ ಸೇರಿಸ್ಕೋಬಹುದು. ಹೇಗೆ ಅಂದ್ರೆ ರ ಇದೆಯಲ್ವಾ, ಅದಾದ ತಕ್ಷಣ ಸಮದಿಂದ ತಕ್ಕೀಟ ತಕ್ಕೀಟ ತಕ್ಕೀಟ ಆದ್ಮೇಲೆ ಈ ತಕ್ಕೀಟ ಆದ್ಮೇಲೆ ಮೂರಕ್ಷ ಬಿಟ್ಕೋಬೇಕು. ಬಿಟ್ಕೊಂಡ್ರೆ ಮ ನೀಸ ಸಮದಲ್ಲಿ ಬಂತು ಅಂದ್ರೆ ಮ ನೀಹತ ನೀಸರಿ ಅಂತ ಸಮದಲ್ಲಿ ತಗೊಂಡಿದ್ದೀವಿ. ಯಾವ ಮಾ ಇದು? ರಾಮನ್ ಮಾ.
1: ರಾಮನ್
0: ರ ಗ ಗ ಮಾ ನಿಹತ ಅಂದಾಗ ನೀ ದೀರ್ಘ ಕೇಳಿಸುತ್ತೆ, ನಿಹತ ಅಂತ ಹೇಳೋದು ಒಳ್ಳೇದು. ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿ ಎರಡು ಬಿಡೋದ್ರ ಮೇಲೆ ಮೂರು ಬಿಟ್ಕೊಂಡ್ಬಿಡ್ತೀವಿ ಅಂದ್ರೆ ನಿಸರಿ ಅಂದಾಗ ನಿಹತ ಚೆನ್ನಾಗಿ ಕೇಳತ್ತೆ. ಯಾಕೆ ನೀಸ ಹೇಳಬಾರದು ಅಂದ್ರೆ ಎರಡು ಅಕ್ಷರ ಕೊಡೋದ್ರ ಬದಲು ಒಂದು ಅಕ್ಷರ ಹಿಂದಕ್ಕೆ ಕೊಟ್ಬಿಟ್ಟಿದ್ವಿ. ಹೇಗೆ ಅಂದ್ರೆ ನಿಹತ ಅಂದಾಗ ನಿಸರಿ ರೀ ಆಗತ್ತೆ. ರಾಮ ಇಂದ ಹಿಡ್ಕೊಂಡ್ ಬನ್ನಿ ರ ಗ ಗ ಮಾ ತಕ್ಕಿಟ್ಟ ನಿಸರಿ ರೀ ಅಂತ ತಗೋಬೇಕು. ನೀಶ ಇಲ್ಲಿ ಶ ಹಿಂದಿನ ಅವರ್ತದಲ್ಲಿದೆ, ರ ಮುಂದಿನ ಅವರ್ತಕ್ಕೆ ಹೋಗತ್ತೆ. ರೀ ರಿ ಗ ಗರಿ
1: ರೀ ರಿ ಗ ಗರಿ
0: ನೀಶರ ಅಲ್ಲಿ ನಿಶ ಅನ್ಬಿಟ್ಟು ಚರ ಸತ್ಯ ಹಾಡಬಾರ್ದು, ನಿಶಾಚರ ಒಟ್ಟಿಗೆ ಹಾಡಬೇಕು. ಅದರಿಂದ ರೀ ರಿ ಗ ಗರಿ ರಿ ಗ ಅಷ್ಟು ಒಂದೇ ಉಸಿರಿನಲ್ಲಿ ಇಟ್ಕೋಬೇಕು.
1: ರೀ ರಿ
0: ನಾನು ಸಾಹಿತ್ಯವನ್ನ ಸ್ವರದ ಬಗ್ಗೆ ಹೀಗೆ ತಗೋಬೇಕು ಅಂದಾಗ ನೀವು ಪೇಪರ್ ಅದು ಬರವಣಿಗೆನ ನಿಮ್ಮ ಬರವಣಿಗೆನ ಬರ್ಕೋತಿರೋದನ್ನ ನೋಡಿದ್ರೆ ನಿಮಗೆ ಅದು ಹಿಡಿಯಲ್ಲ. ಅವಾಗ ನೀವು ನನ್ನನ್ನು ಗಮನಿಸ್ಕೋಬೇಕು.
1: ಆಯ್ತು.
0: ರೀ ರಿ ಗ ಗ ರೀ ರಿ ಗ
1: ರೀ ರಿ ಗ ಗ ರೀ ರಿ ಗ
0: ಅಷ್ಟು ಒಟ್ಟು ಹಾಡ್ಕೋಬೇಕು.
1: ನೀ
0: ನೀ ಶ ಚರ
1: ಚರ
0: ಪೂರ್ತಿ ಹೇಳಿ. ನೀ ಶ ಚರ
1: ನೀಶರ
0: ಅಷ್ಟೊಂದು ಅಲ್ಲಿ ತಂಗ ಹಾಕೋ. ನಿಹತ ನೀಶ ಚರ ಅಲ್ಲಿ ತಕ್ಕೀಟನೇ ಇರೋದು. ನೀವು ಇದು ನಾಲ್ಕು ಅಕ್ಷರ ಥರ ಎಳ್ಕೊಳಕ್ಕಾಗಲ್ಲ ಅಲ್ಲಿ. ತಕ್ಕಿಟ್ಟ ಅದಿರೋದ ಚರ ಬರೀವ ಚರ ಅಂತ ಹೇಳ್ಕೊಳಕ್ ಜಾಗ ಇಲ್ಲ ಅಲ್ಲಿ. ನಿಹತ ನೀಶ ಚರ ಹಾಡ್ಕೊಂಬನ್ನಿ.
1: ನಿಹತ
0: ನಿಹತ ಒಂದು ಅಕ್ಷರ ಬಿಡಬೇಕು. ಎಲ್ಲಿ ಬಿಡಬೇಕು? ಹಿಂದಿನ ಆವರ್ತದಲ್ಲಿ. ಹಿಂದಿನ ಆವರ್ತದಲ್ಲಿ ತಕ್ಕೀಟ ಆದ್ಮೇಲೆ ತಕದಿಮಿನಲ್ಲಿ ಒಂದೇ ಒಂದು ಅಕ್ಷರ ನೀಗ ಇಟ್ಕೋಬೇಕು. ತಕ್ಕೀಟ ತಕ್ಕೀಟ ನಿಹತ ಅಂತ ಇಟ್ಕೋಬೇಕು. ತಕ್ಕೀಟ ತಕ್ಕೀಟ ನಿಹತ ನೀಶ ಚರ ದಯವಿಟ್ಟು ಬರ್ಕೊಳ್ತಾನೆ ಹಾಡಿ.
1: ಆಯ್ತು ಮೇಡಮ್.
0: ಪಾದಪ ಅನ್ನೋದು ಎರಡನೇ ಮೂರನೇ ಕಾಲ.
1: ಮೂರನೇ ಕಾಲ.
0: ಸತ್ಯ
1: ಸತ್ಯ
0: ಮಗ ಮರೀರಿಗ
1: ಮಗ ಮರೀರಿ
0: ಮಗ ಮರೀರಿಗ
1: ಮಗ ಮರೀರಿಗ
0: ಶ್ರುತಿ ಸೇರ್ತಾ ಇಲ್ಲ ನೋಡ್ಕೊಳ್ಳಿ.
1: ಮಗ ಮರೀರಿಗ ಮಗ ಮಗ ಮರೀರಿಗ ಮಗ ಮರೀರಿಗ
0: ಅದು ಕ
1: ಕ ಕ
0: ಗರಿ ಸ ನಿ ಸರಿ ಸ ಅದೆಲ್ಲ ಮಾಮೂಲಿ ಅಂತೆ. ಕ ಅವಾಗ ಯೋಚನೆ ಮಾಡೋಗೋದಿಲ್ಲ ಹಾಡಿ ಹಾಡಿ.
1: ಕ ಮಗ ಮರಿ
0: ಮಗ ಮರಿ ಕ
1: ಕ ಕ
0: ಕಲಪ ಆಗೋಗುತ್ತೆ ನೋಡಿ.
1: ಓಕೆ ಮಗ.

0: ಮಗ ಮಾಡ್ತಿದ್ರ ಮಬ ಮಗ ಮರಿ ರಘು
1: ರಘು
0: ರ ತಕ್ಕಿಟ್ಟ ಎಲ್ಲಿ ತಗೋತೀರ
1: ನಿಹತ
0: ತಗೊಳ್ಳಿ ಈಗ
1: ರಾಮ
0: ರ ಅಷ್ಟು ಹೇಳ್ಕೊಂಡ್ರೆ ನಿಮಗೆ ಮಾ ಬರೋದು ಗರಿ ಸಾನಿ ಸರಿ ರ ಮ ಗರಿ ಹೋಗ್ತೀರ ಮಾತಕ್ಕಿಟ್ಟ ನಿಹತ
1: ಸರಿ
0: ಹುಯ್ಲಾ ಇನ್ನೊಂದ್ಸಲ ಹಾಡಿ ನಿಹ

0: ಮುಂದಿನ ಸಂಗತಿ ಬಂದು ಜಯ ಜಯ ದನಿದಾರಿ, ಅದು ಒಂದು ತರಹ ಜೇನುತುಪ್ಪದ ತರ ಇಳ್ಕೊಂಡು ಇಳ್ಕೊಂಡು ಬರುತ್ತೆ, ಹಾಗೆ ಆ ಕರು ಬರಬೇಕು. ಪಾರಿ ಪಾರಿ ಪಾ ಮೇಲಿನ ಸ್ಥಾನದಲ್ಲಿರುತ್ತೆ, ರೀ ಕೆಳಗಡೆ ಇದೆ. ತಾರಸ್ತಾಯಿಂದ ನೀವು ಇಳ್ಕೊಂಡು ಬರಬೇಕು. ಹಾಡ್ತೀರಾ? ದನಿದಾರಿ
1: ದನಿ ಸಾಪರಿ,
0: ಅದು ಅರ್ಥ ಆಯ್ತಾ? ದನಿದ ದನಿದಾಪರಿ ಬರ್ಕೊಂಬಿಡಿ, ಹಾಗೇನೆ ಮರಿಬೇಡಿ.
1: ದನಿಸ ಪರಿ
0: ಅದು ಮಾತ್ರ ನಿಮಗೆ ನಾಲ್ಕು ಎರಡು ಏಟಿಗೆ ಬರೋದು ತಕದಿಮಿಗೆ. ದನಿದ ದನಿದ ಪರಿ
1: ದನಿದ,
0: ಅಯ್ಯೋ ಮೊದಲನೇ ಕಾಲಕ್ಕೆ ಹೋಗ್ಬಿಡಿಪ್ಪ. ದನಿದ ಅದನ್ನ ಇಟ್ಕೋಬೇಕು.
1: ಜಯ
0: ಜಯ
1: ಜಯ
0: ಬೇಗ ದನಿದ ಪರಿ
1: ಜಯ
0: ರಘು ರೀ ಗಮ ಪುಂ ಗಮ
1: ರಘು
0: ರೀ ಗ್ರ ಸಾನಿ ರೀ ಇದೆ ರೀ ಸಾನಿ ರೀ ಮಾಡ್ಕೊಂಡ್ರೆ ತಪ್ಪಾಗಲ್ಲ. ಆದ್ರೆ ಇರೋದನ್ನ ಮಾಡಲೇಬೇಕು ಅಂತ ಛಲ ಮಾಡಿದ್ರೆ ನಮ್ಗೆ ಆ ಗಮಕ ಬರುತ್ತೆ. ಇಲ್ಲದೆ ಇದ್ರೆ ಆ ಗಮಕವನ್ನ ನಾವು ಯಾವುದೇ ಉದಾಸೀನ ಮಾಡಿದ್ರೆ ನಾವು ಅದರಿಂದ ವಂಚಿತರಾಗ್ತೀವಿ ಅಷ್ಟೇ, ಅದರ ಸೌಂದರ್ಯನ ನಮಗೆ ಅನುಭವಿಸ್ಕೊಳಕ್ಕಾಗಲ್ಲ. ರೀ ಗ ಸ ನೀ ಸರಿ
1: ರೀ ಗರಿ ಸ ನೀ ಸರಿ
0: ಯಥಾ ಪ್ರಕಾರ ನಿಹತ ನಿಶಾಚರ ಹಂಗೆ ಹಾಡ್ಕೊಂಡು ಬರಬೇಕು. ಇನ್ನೊಂದ್ಸಲ ಭಾಗ ಹಾಡಿ.
1: ಜಯ ಜಯ ಜಯ ಜಯ
0: ನೀವು ಜಯ ನೇರವಾಗಿ ಹಾಡ್ಬಿಟ್ರಿ ನೋಡಿ.
1: ಜಯ
0: ಜಯ ನಿಶತ ನೀ ಅಲ್ಲೊಂದೇ ನಿಲ್ಸ್ಕೋಬೇಕು. ಅದು ಅದೇನಿದ್ರು ಮುಂಚೆ ನಿಲ್ಸಕ್ ಮಾ ನಿಲ್ಸ್ಕೊಂಡ್ವಿ, ಇವಾಗ ಆ ಆವೃತ್ತಿಯಲ್ಲಿ ನೀ ತಗೋಬೇಕು. ಆ ಜಾಗ ಬಂದ ತಕ್ಷಣ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು.

0: ಈಗ ಪಮಗಮರಿಗಮಪ್ಪ ಮೇಲಕ್ಕೆ ಪುನರಾವರ್ತನೆ ಮಾಡಕ್ ಹೋದ್ವಿ. ನಿಲ್ಲಿಸ್ಬೇಕಾದ್ರೆ ಸದದ ನೀದಭುಮ
1: ಸದದ ನೀದಭುಮ
0: ಅಂತ ತಗೋಬೇಕು. ಸಾ ಮೂರಕ್ಷ ಹಂಗೆ ಇಟ್ಕೋಬೇಕು ಮಾನಲ್ಲಿ. ಸದದ ನೀದಭುಮ ಸದದ ನೀ ಸದದ ನಿಮಗೆ ಸದದ ನೀದಭುಮ
1: ಸದದ ನೀದಭುಮ.

0: ಗಮನಿಸ್ಕೊಂಡು ಆಯಾ ಅಕ್ಷರನ್ನ ಇನ್ನೊಂದ್ಸಲ ಹಾಡ್ಕೋಬೇಕು. ಈ ಭಾಗ ನಿಲುಗಡೆ ಇನ್ನೊಂದ್ಸಲ ನೋಡ್ಕೋತೀರಾ?
1: ಆಯ್ತು ಮೇಡಮ್.
0: ಕ ಗಾ ಇಂದ ಹಾಡ್ಕೊಂಬನಿ. ಸತ್ಯ ಕಾಮ ಅಲ್ಲಿ

0: ಬರ್ತಾ ಇದ್ರೆ ಇದರಲ್ಲಿ ಇನ್ನೊಮ್ಮೆ ಇದನ್ನ ಹಾಡಿ ಮುಂದಕ್ಕೆ ಹೋಗೋಣ.
1: ಆಯ್ತು ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
3: ಪದ್ಮಾ ಗುರುದತ್,
2: ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ಮಠ್ ಅವರಿಂದ ವಯೋಲಿನ್ ವಾದನ ಕೇಳುವಿರಿ. ರಾಗ್ ಸುರ್ ಮಲ್ಹಾರ್.
1: ಲಿಸನ್ ಟು ಹಿಂದೂಸ್ತಾನಿ ವಯೋಲಿನ್ ರಿಸೈಟಲ್ ಬೈ ಶ್ರೀ ಬಿಎಸ್ ಮಠ್, ರಾಗ್ ಸುರ್ ಮಲ್ಹಾರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ಮಠ್ ಅವರಿಂದ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಭಾಗ್ಯಶ್ರೀ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಶ್ರೀ ಬಿಎಸ್ ಮಠ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಭಾಗ್ಯಶ್ರೀ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ಮಠ್ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಶ್ರೀ ಬಿಎಸ್ ಮಠ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ
1: ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಜುಳಾ ಸುರೇಂದ್ರ ಅವರಿಂದ ವೀಣಾ ವಾದನ. ವಾದ್ಯ ಸಹಕಾರದಲ್ಲಿದ್ದಾರೆ ಮೃದಂಗದಲ್ಲಿ ಶ್ರೀ ಅನಿರುದ್ಧ ಭಟ್ ಹಾಗೂ ಮೋರ್ಚಿಂಗ್ನಲ್ಲಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. ಶ್ರೀಮತಿ ಮಂಜುಳಾ ಸುರೇಂದ್ರ ತಮ್ಮ ವೀಣಾ ವಾದನವನ್ನು ವನಜಾಕ್ಷ ಎಂಬ ವರ್ಣದಿಂದ ಆರಂಭಿಸುತ್ತಿದ್ದಾರೆ. ರೀತಿಗೌಳರಾಗ ಕಂಡಜಾತಿ ಅಟ್ಟತಾಳದಲ್ಲಿ ನಿಬದ್ಧವಾಗಿದೆ. ವೀಣೆ ಕುಪ್ಪಯ್ಯರ್ ಅವರ ರಚನೆ.
1: We bring you Veena recital by Srimati Manjula Surendra. She is accompanied on the mridangam by Sri Anirudh Bhatt and morsing by Srimati Bhagyalakshmi M. Krishna. Srimati Manjula Surendra begins her Veena recital by a varnam composed by Veena Kuppayar Vanajaksha in Riti Gaula Rag set to Khanda Jati Attatala.

0: ಕೇಳುಗರೆ, ಶ್ರೀಮತಿ ಮಂಜುಳಾ ಸುರೇಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ಮೃದಂಗದಲ್ಲಿ ಶ್ರೀ ಅನಿರುದ್ಧ ಭಟ್ ಹಾಗೂ ಮೋರ್ಚಿಂಗ್ನಲ್ಲಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಎಂದುಕೂ ಪೆದ್ದಲ, ಶಂಕರಾಭರಣರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ.
1: ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಶ್ರೀಮತಿ ಮಂಜುಳಾ ಸುರೇಂದ್ರ. ಶಿ ಇಸ್ ಅಕಂಪನಿಡ್ ಆನ್ ಮೃದಂಗಂ ಬೈ ಶ್ರೀ ಅನಿರುದ್ಧ ಭಟ್ ಅಂಡ್ ಆನ್ ಮೋರ್ಸಿಂಗ್ ಬೈ ಶ್ರೀಮತಿ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. Continuing with her concert, Srimati Manjula Surendra gives an elaborate presentation of Tyagaraja's composition Enduku Peddala in Raga Shankara Bharana set to Adi Tala.

0: ಇದುವರೆಗೂ ತನಿಯಾವರ್ತನಂ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮೃದಂಗದಲ್ಲಿ ಶ್ರೀ ಅನಿರುದ್ಧ ಭಟ್ ಹಾಗೂ ಮೋರ್ಚಿಂಗ್ನಲ್ಲಿ ಶ್ರೀಮತಿ ಭಾಗ್ಯಲಕ್ಷ್ಮೀ ಎಂ ಕೃಷ್ಣ. ಕಾರ್ಯಕ್ರಮವನ್ನು ಶ್ರೀಮತಿ ಮಂಜುಳಾ ಸುರೇಂದ್ರ ಒಂದು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಡಾ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ರಚನೆ ಸಾಳಗ ಭೈರವಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ.
1: ದಟ್ ವಾಸ್ ತನಿಯಾವರ್ತನ ಪ್ರೆಸೆಂಟೆಡ್ ಬೈ ಶ್ರೀ ಅನಿರುದ್ಧ ಭಟ್ ಆನ್ ಮೃದಂಗಂ ಅಂಡ್ ಶ್ರೀಮತಿ ಭಾಗ್ಯಲಕ್ಷ್ಮೀ ಎಂ ಕೃಷ್ಣ ಆನ್ ಮೋರ್ಸಿಂಗ್. Shrimati Manjula Surendra concludes her veena recital with a tillana composed by Dr. V. Doraiswamy Iyengar in raga Salaga Bhairavi set to Adi Tala.

0: ಇದುವರೆಗೂ ಶ್ರೀಮತಿ ಮಂಜುಳಾ ಸುರೇಂದ್ರ ಅವರ ವೀಣಾ ವಾದನ ಆಲಿಸಿದರೆ. ವಾದ್ಯ ಸಹಕಾರ ನೀಡಿದವರು ಮೃದಂಗದಲ್ಲಿ ಶ್ರೀ ಅನಿರುದ್ಧ ಭಟ್, ಮೋರ್ಚಿಂಗ್ನಲ್ಲಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಶ್ರೀಮತಿ ಮಂಜುಳಾ ಸುರೇಂದ್ರ. ಶಿ ವಾಸ್ ಅಕಂಪನಿಡ್ ಆನ್ ಮೃದಂಗಂ ಬೈ ಶ್ರೀ ಅನಿರುದ್ಧ ಭಟ್ ಅಂಡ್ ಆನ್ ಮೋರ್ಚಿಂಗ್ ಬೈ ಶ್ರೀಮತಿ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. This program was a contribution of All India Radio, Bengaluru.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೋಸಿನ್ ಖಾನ್, ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಮನಸ್ಸ ಶ್ರೀರಾಮಚಂದ್ರನಿ, ಈಶ ಮನೋಹರಿ ರಾಗ ಆದಿತಾಳದಲ್ಲಿದೆ, ತ್ಯಾಗರಾಜರ ರಚನೆ. Welcome to today's Carnatic Classical Music Program. Dear listeners, in today's program we bring you vocal rendition by Vidushi Dr. R. N. Srilata. She is accompanied on the violin by Vidwan Mysuri M. Nagaraj, on the mridangam Vidwan Tumukuru B. Ravishankar. To begin with, Manasa Shri Ramachandruni, set to Isha Manohari Raga Aditala, written by Tyagaraja.

ಅಂಬಾ ಶ್ರೀ ರಾಜರಾಜೇಶ್ವರಿ ಭೋಗವಸಂತರಾಗ ಆದಿತಾಳದಲ್ಲಿ ಜಯಚಾಮರಾಜೇಂದ್ರ ಒಡೆಯರವರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್ ಸೆಟ್ಟು ಭೋಗವಸಂತರಾಗ ಆದಿತಾಳ ಅಂಬಾ ಶ್ರೀ ರಾಜರಾಜೇಶ್ವರಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ಮರಿವೇರೆ ದಿಕ್ಕೆವರಯ್ಯ ರಾಮ, ಲತಾಂಗಿರಾಗ ಖಂಡ ಚಾಪುತಾಳದಲ್ಲಿ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ಡಿಲಿಸರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಒನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಲತಾಂಗಿರಾಗ ಖಂಡ ಚಾಪುತಾಳ ಮರಿವೇರೆ ದಿಕ್ಕೆವರಯ್ಯ ರಾಮ.

ಈಗ ರಾಮದಾಸರ ರಚನೆ ಅಭೇರಿ ರಾಗ ಖಂಡ ಚಾಪುತಾಳದಲ್ಲಿದೆ, ಏನು ಮಾಡಿದರೇನು. ನೌ ಅ ಕಾಂಪೋಸಿಷನ್ ಆಫ್ ರಾಮದಾಸ ಸೆಟ್ ಅಭೇರಿ ರಾಗ ಖಂಡ ಚಾಪುತಾಳ, ಏನು ಮಾಡಿದರೇನು.

ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ, ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Vidushi Dr. R. N. Shrilata. She was accompanied on the violin by Vidwan Mysuriam Nagaraj, on the mridangam Vidwan Tumukuru B. Ravi Shankar. This program is a contribution of Akashvani Bengaluru, anytime, Indian music.

ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮದ ಮ

ಮಂಗಳ ಪಾಣ್ಭೂಮಿ ದವಾಗ ರಾಗಂ ಆಹಿರಿ ತಿಸ್ರ ನಡ ತ್ಯಾಗರಾಜ ಉತ್ಸವ ಸಂಪ್ರದಾಯ ಕೃತಿ ನೆಚೆಸ್ ಪೂಲ ಪಾಣ್ಭೂಮಿ ದವಾಗ ಕಂಪೋಸ್ಡ್ ಬೈ ತ್ಯಾಗರಾಜ ಸೆಟ್ಟು ತಿಸ್ರ ನಡ ರಾಗಂ ಆಹಿರಿ